0: सेफ्टी सबसे पहले, घुसबैठिया को हम लोग इधर भी नहीं रहने देंगे और उस पार से घुसने भी नहीं देंगे। तो मैं मानता हूं माननीय मुख्यमंत्री जी ने सही स्टेप लिया है और लैंड दिया है, आगे जाके पूरा जो 500 किलोमीटर जो जगह है, जिस जगह में फेंसिंग नहीं था, वो क्लियर हो जाएगा।
1: The latest when it comes to the Karnataka Game of Thrones, well, that face-off seems to be intensifying. You have the Deputy Chief Minister D.K. Shivakumar now also speaking on the issue. He has said time will decide everything and there will be a Shubh Muhurat, which is an auspicious time for all this. You the people are my gods, is what he has said. Let's just listen in to the Deputy Chief Minister of Karnataka, D.K.S. Deepak now joining me live from Bengaluru. Deepak, there seems to be another reaction that has now come in that we just played out from the Deputy Chief Minister, where it seems in a way he has said that the people are his God. Quite a veiled kind of connotation there, if I may say. So leaving it to the people in a way, while the high command is yet to decide on whether there will be a change when it comes to the Chief Minister of the state.
2: Well, surely a decision is there for the high command to make, whether they want to make the change or they do not want to make the change. Leaving this entire question in limbo has not really done any good, and it has given the opportunity for the opposition to really continuously take pot shots. Now, the Deputy Chief Minister has made a very interesting statement. He says that there is a time that's going to decide everything about the Chief Minister's position and whether he will get it. There's a Shubh Muhurat as well, is what he hints at. And then finally, the reporters ask him about whether the God's blessings are with him, he says that the people are his God. So quite an interesting statement. And just earlier in the day, you had the Home Minister G. Parmeshwar who went on to make another statement that
1: I want to play out the Home Minister's reaction as well, who's been pretty vocal about the Game of Thrones. Deepak, I'll come back to you in a second.
3: Dina tam tam hodkondu odadla ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರಿದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಟುಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಯಾರು ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ. ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ
4: ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿ ಯಾರು ಕೊಡ್ಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ ಅಂತ.
3: ಅಲ್ಲ ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ, ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು?
5: ರಾಜಣ್ಣವ್ರ ವಿಚಾರ ಸರ್ ಪರಮೇಶ್ವರ್.
3: ನಾನೇನು ಸೈಲೆಂಟ್ ಆಗಿಲ್ಲ.
1: Deepak, if there's been one state minister who has been vocal and has been speaking out repeatedly, it's the man we just heard from, the state home minister. Big takeaways from what he just said.
2: Vedika, quite a contrast, isn't it, from what we've been hearing or, the speculation around the Chief Minister's change. The Home Minister there says there's no question at all about, the change of Chief Minister. He says even the Deputy Chief Minister has not asked the High Command to change, and he himself has made public statements in this regard. Interestingly, when asked about him being

0: சி இன் த ஸ்டேட் ஆஃப் தமிழ்நாடு த ரூல்ஸ் ஆஃப் த ஸ்டேட் ஆஃப் தமிழ்நாடு ஷுட் ப்ரிவேல். லோக் பவன் இஸ் நாட் அவுட்சைட் த ஸ்டேட் ஆஃப் தமிழ்நாடு. லோக் பவன் இஸ் பெய்ட் அண்ட் மெயின்டைன்ட். த கவர்னர் இஸ் பெய்ட் ஃப்ரம் தி டாக்ஸ் பேயர்ஸ் ஆஃப் த ஸ்டேட் ஆஃப் தமிழ்நாடு. If this is not the first time, if this is the first time, yes, the benefit of doubt is given to the TVK government. But this is not the first time. Earlier, the same thing happened. And the TVK ministers gave an assurance that this will not happen. And again, this...
1: A very good afternoon to all our viewers. Thanks for tuning into NDTV. This is the Southern View. Over the next half hour, me and my colleagues from down south will take you through all the stories that are making news in the southern part of India. Joining me on this broadcast, of course, is my colleague Sam Daniel from Tamil Nadu. We'll also have my other colleagues from Hyderabad and Kerala join us very soon as well. First up, there's news coming in from Karnataka, and here it seems like the Congress High Command has some work left to do, at least in terms of clearing the air about the leadership issue. The latest conundrum, of course, is whether the High Command is going to really make this change that everyone is talking about. Is there a promise to keep, or is there a cabinet expansion on the cards? While we are speculating all of this, viewers, in Karnataka, time and again, it's the leaders who make statements that again raise curiosity about this. More importantly, the opposition, on the other hand, says that the Congress is busy talking about leadership, whereas governance is taking a hit. In the latest, the Deputy Chief Minister of Karnataka, Mr. D.K. Shivakumar, has come out and said that for the leadership change, for the CM issue, there is a time and there is a Shubh Muhurat that will decide everything. More importantly, when asked about, you know, whether the gods are with him in pertaining to this, he says the people, you the people are the gods. So while there's a lot of speculation around this topic, the Deputy Chief Minister believes a Shubh Muhurat will decide most of these aspects. First, let's listen in to Mr. D.K. Shivakumar. Now, while the Deputy Chief Minister, of course, says that there is a Shubh Muhurat, the Home Minister says, Muhurat for what? He says there's no timeline that has been set by the High Command for a change in leadership. He says there's no question of a change in leadership, and the Deputy Chief Minister himself has not really asked for a change. But he, however, says if there is a question of leadership, it will be decided by the High Command, and he is not going to beat the drums and make the noise that he himself is an aspirant for that top position in Karnataka. Let's listen to the Home Minister, Mr. G. Parameswar.
2: ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಏನು ನಾನೇನು ದಿನ ಟಾಮ್ ಟಾಮ್ ಹೊಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದಲ್ಲಿ ಮಾಧ್ಯಮದ ಮೂಲಕ ನಾನೇನೂ ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಯಾರು ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ. ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ
3: ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿ ಕೊಡ್ಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ?
2: ಅಲ್ಲ, ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೆ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಸುಮ್ನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಸುಮ್ನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ, ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ, ಯಾರು ಈ ಪ್ರಶ್ನೆ ಹಾಕಿರೋರು ಯಾರು?
1: So the Home Minister says there's nothing

0: we are all waiting for it to articulate its views on very specific issues. And that is going to be very carefully analyzed by every one of us to understand where they fall in terms of this value spectrum and how much they are breaking with history versus carrying the Dravidian movement values forward.
1: Right. Important point, not just articulate, but demonstrate their commitment in actions as well, is what many would be watching, because some of those positions are extremely, extremely important in terms of the state's polity. Thanks very much there, Narayan Lakshman, Harish Mohammad Ibrahim, Narayan Tirupati, as well as Advocate Satya Kumar, for joining us here on the show this evening. Well, let's now shift focus on, will there be more drama and power change in Karnataka, or is it going to be status quo? Let's not forget that in the DK Shivakumar Siddaramaiah power tussle, a reshuffle of the cabinet, change of guard at the state Congress, and several other decisions have been stuck. The Congress High Command is expected to have serious consultations on the road ahead in Karnataka towards the end of the month and give the state a clear roadmap ahead. The government has finished 3 years in office and a course correction essential as it faces the remaining 2 years. DK Shivakumar, though, remained ambiguous when he said the right things will happen only at the right time. And Home Minister Parameswara, who has constantly placed himself as one of the contenders, said there is no time limit agreement on Siddaramaiah's tenure as Chief Minister. Is there likely to be more action in Karnataka, or is it all going to remain in a state of flux? We'll discuss that in just a bit. But first, listen into this report.
2: ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಇನ್ನು ನಾನೇನು ದಿನ ಟಾಮ್ ಟಾಮ್ ಹುಡ್ಕೊಂಡು ಓಡಾಡ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಯಾರು ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗ್ಯಾರಿಗೂ ಗೊತ್ತಿಲ್ಲಪ್ಪ. ನಮಗ್ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ
3: ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿ ಕೊಡ್ಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ?
2: ಅಲ್ಲ, ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಸುಮ್ನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಸುಮ್ನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ, ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ, ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ, ಯಾರು ಈ ಪ್ರಶ್ನೆ ಹಾಕಿರೋರು ಯಾರು?
4: ರಾಜಣ್ಣವ್ರ ವಿಚಾರ ಸರ್, ಪರಮೇಶ್.
1: So what next in Karnataka? Are we heading into another round in this whole power tussle that we've seen play out over the last 3 years? Joining me this evening, senior journalist Ramakrishna Upadhyay, NDTV's Deepak Bhupanna, who covers Karnataka very closely, and also NDTV's Jainendra Kumar, who covers Congress Party very closely. Jainendra, first to you, what are you hearing from the High Command? Is there any clarity on a timeline or a roadmap? Because 3 years done, it's just 2 years left, boss, here.
5: Yes, Veera, sources close to Congress High Command are clearly telling that the time for deliberation has arrived, because DK Shivakumar is pressing for CM post. But not only the question is of CM change, but also due to this issue, the cabinet reshuffle is pending for 6 months, and CM Siddaramaiah is waiting for High Command's green signal. So on one hand, the DK camp is eyeing on CM post.